0: ನುಪಿದ ಮದಿ ನುಪಾಸಿಂಗ್ದ ತೋಯ್ನ ನಾಗನ್ಬ ಥೈರೋಯ್ಡ್ಕಿ ಅನಾಬ ಮಕಲ್ಸುನ ಯೇಂಗ್ಬಗ ಲೋಯ್ನನ ಮಣಿಪುರದ ಅಹಾನ್ಬ ಥೈರೋಯ್ಡ್ ಸ್ಕೇನ್ಗಿ ಫೆಸಿಲಿಟಿ ಲೈರಬ ಎಒಐ ಬಬಿನಾ ಸ್ಪೆಷಾಲಿಟಿ ಹಾಸ್ಪಿಟಲ್. ಥೈರೋಯ್ಡ್ ಕ್ಯಾನ್ಸರ್ಗಿ ಹೈ ಡೋಸ್ ಅಯೋದಿನ್ ಥೆರಪಿಗೆ ಖುದೊಂಚಾಬ ಪೀಬಗ ಲೋಯ್ನನ ಸಿಎಂಎಚ್ಟಿ ಪಿಎಂಜೆಎವೈ ಹೆಲ್ತ್ ಕಾರ್ಡ್ ಅಮಸುಂಗ್ ಗವರ್ನಮೆಂಟ್ ಎಂಪ್ಲಾಯೀಸ್ಗಿಸು ಖುದೊಂಚಾಬ ಪಿಜರಿ. ಡಾಕ್ಟರ್ ಸಿಂಗ್ನ ಟ್ಯೂಮರ್ ಬೋರ್ಡ್ ಫಮ್ದುನ ಅನಾಬಸಿಂಗ್ಗಿ ಲಾಯೇಂಗ್ದ ಚೌನ ಮತೆಂಗ್ ಪಾಂಗ್ಲಿ. ಅಕುಪ ಮರೋಗಿದಮಗ್ ಎನ್ಎಬಿಎಚ್ ಫಂಗ್ಲಬ ಎಒಐ ಬಬಿನಾ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಜೀವ ಜೇಲ್ ರೋಡ್ ಖಬೈಸೋಯ್ ಇಂಫಾಲ್ ಈಸ್ಟ್ ತನಬಿಯು
1: ತಬಿರಿವ ಪಾವೋಸಿ ಆಕಾಶವಾಣಿ ಇಂಫಾಲ್ ದಿಗಿನಿ. ಮಾಲಿಮ್ಗೆ ಅಕೂಬಗೆ ಖಲ್ಗಾಕ್ ಸೆನ್ನು ಥಂಬ ನುಮಿತ್ ಹಯೆಂಗ್ ಮಣಿಪುರದಸು ಪಾಂಗ್ತೋಕೊನಿ. ಕುಂಚಿ ಸೈಗಿ ಹಿರಂನ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಹಾಯ್ಬಸಿನಿ. ಮಪುಮೈಬ ಥೌರಂ ರಾಜ್ಯಗೆ ಡೈರೆಕ್ಟೊರೇಟ್ ಆಫ್ ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್ ಸಿಂದುನ ಇಂಫಾಲ್ಗೆ ಕೊನು ಮಮಾಂಗ ಲೈಬ ಸಿಟಿ ಕನ್ವೆನ್ಷನ್ ಸೆಂಟರ್ ಪಾಂಗ್ತೋಕೊನಿ. ಥೌರಂಗಿ ಸರೋಗ ಮೊಯ್ನ ಟುಗೆದರ್ ಫಾರ್ ಕ್ಲೈಮೇಟ್ ಆಕ್ಷನ್ ಹಾಯ್ಬ ಹಿರಂದ ಸೈಕ್ಲೋಥಾನ್ ಪಾಂಗ್ತೋಕೊನಿ. ಥೌರಂ ಅಸ್ದ ಎಸ್ಪಿರೇಷನ್ ಅವಾರ್ಡ್, ಗ್ರೀನ್ ಆಂಟ್ರಪ್ರಿನರ್ ಅವಾರ್ಡ್, ಕ್ಲೈಮೇಟ್ ಕಮ್ಯುನಿಕೇಟರ್ ಅವಾರ್ಡ್, ಲೈಫ್ ಟೈಮ್ ಅಚೀವ್ಮೆಂಟ್ ಎನ್ವೈರನ್ಮೆಂಟ್ ಅವಾರ್ಡ್ ತೊಗಾನ್ ತೊಗಾನ್ಬ ಚಾಂಗ್ದಮ್ದಬಸಿಂದ ಮಕೋಕ್ ಮಥಂಗ್ ತಾಗ್ರಬಸಿಂದ ಮನಾ ಖುಷಿನಗನಿ. ಮಾಲಿಮ್ಗೆ ಅಕೂಬಗೆ ಖಲ್ಗಾಕ್ ಸೆನ್ನು ಥಂಬ ನುಮಿತ್ ರಾಜ್ಯಸಿಗೆ ತೊಗಾನ್ ತೊಗಾನ್ಬ ಮಫಂಸಿಂದಸು ಪಾಕ್ಸನ್ನ ಪಾಂಗ್ತೋಕ್ನಗನಿ. ನುಮಿತ್ ಅಸಿನ ಲಾಕ್ಪದ ರಾಜ್ಯಸಿಗೆ ಮಿಯಾಮ್ದ ಯೈಫ ಪಾವುಜೆಲ್ ಪೀರದುನ ಮುಖ್ಯಮಂತ್ರಿ ಯುಮ್ನಾಂಗ್ ಖ್ಯಾಮ್ಚಾನ್ ಹಾಯ್ ನುಮಿತ್ ಅಸಿ ಲಾಕ್ಪನ ಹೌಜಿಕಿ ಅಮದಿ ತುಂಗಿ ಮಿರೋಗಿದಂಬ ಮೌಕ್ಷಾಗಿ ಖಲ್ಗಾಕ್ತುನ ಥಂಬಗಿ ದಾಯಿತ್ವ ಅದು ನಿಂಗ್ಸಿಂಗ್ಹಲೆ. ಉಮಂಗ್ ತುರೇಲ್ ಸಿಂಗ್ಸಾಂಗ್ ಅಮದಿ ಇನಾ ಕುಲ್ಲಬ ಬಯೋಡೈವರ್ಸಿಟಿ ಅಸಿ ಮಿಯಾಂಗಿ ಮಮಲ್ ನಾಯ್ದ್ರಬ ಲನ್ನಿ. ಮರಮದುನ ಮಸಿವು ಗಾಕ್ ಸೆನ್ ಭಾಯ್ಬಸಿ ಮಿಪುಂ ಕುದಿಮಕಿ ದಾಯಿತನಿ. ಮಾಲಿಮ್ಗೆ ಅಕೂಬಿ ಖಲ್ಗಾಕ್ ಸೆನ್ನು ಥಂಬ ನುಮಿತ್ಕ ಮರಿ ಲೈನ ಏಕ್ ಪೇರ್ ಮಾಕೆ ನಾಮ್ 3.0 ಹಯೆಂಗ್ ಅಯುಕ್ ಹೌದೋಗನಿ. ರಾಜ್ಯಗೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಅನುರಾಗ್ ಬಾಜಪಾಯಿನ ಥೌರಂ ಅಸಿ ಇಂಫಾಲ್ ವೆಸ್ಟ್ ಜಿಲ್ಲಾಗೆ ತಗೇಲ್ದ ಲೈಬ ಸಾಯಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ದ ಹೌದೋಗನಿ. ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಲಿಸಿಂಗ್ ಅನಿ ಕುಂತರುಕಿ ಪಾಲನ್ ಥರುಂಗಿ ಸರ್ಗಮೊಯ್ನ ಅಸಿ ಮಣಿಪುರ್ ಯೂನಿವರ್ಸಿಟಿಗೆ ಟ್ರಾಫಿಕ್ ಪಾಯಿಂಟ್ ಲೂ ನಾನ ಥಂಬ ಅಮಸುಂಗ್ ಅಮುಕ್ತಂಗ್ ಸಿಜನರಗ ಹೊಂದೋಕೊ ಮಕ್ಕಳಿಗೆ ಪ್ಲಾಸ್ಟಿಕ್ ಸಿನಬ ಥಿಂಗ್ಬಗಿ ಕ್ಯಾಂಪೇನ್ ಅಮ ಪಾಂಗ್ತೋಕಿ. ಕ್ಯಾಂಪೇನ್ ಅದು ಯೂನಿವರ್ಸಿಟಿ ಅಸಿಗೆ ಎನ್ವೈರನ್ಮೆಂಟಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಮಸುಂಗ್ ಎನ್ಎಸ್ಎಸ್ಎಲ್ನ ಸಿನ್ಬನಿ. ಕ್ಯಾಂಪೇನ್ ಅಸ್ದ ಫ್ಯಾಕಲ್ಟಿ ಮೆಂಬರ್, ಮಹಿರೋಯ್ ಅಮಸುಂಗ್ ಎನ್ಎಸ್ಎಸ್ ವಾಲಂಟಿಯರ್ ಪುನ್ನ ಚನಿರೋಮ್ನ ಸರು ಯಾಕಿ. ರಾಜ್ಯಗೆ ಗೃಹಮಂತ್ರಿ ಗೋವಿಂದಾಸ್ ಕೊಂಥೋಕ್ಜಮ್ನ ಹೈರಿ ರಾಜ್ಯದ ಶಾಂತಿ ಅಮಸುಂಗ್ ಚೌಕಟ್ಪ ಪುರಪದ ಮೇಡಿಯಾನ ಮರುವ ಥೌಕ್ದಾಂಗ್ ಲೌರಿ. ಬಿಷ್ಣುಪುರ್ ಜಿಲ್ಲಾಗೆ ಮಿನಿ ಸೆಕ್ರೆಟರಿಗೆ ಪಂಚಾಯತ್ ರಿಸೋರ್ಸ್ ಸೆಂಟರ್ ಅಂಗಸಿ ಪಾಂಗ್ತೋಪ ಓಲ್ಡ್ ಬಿಷ್ಣುಪುರ್ ಡಿಸ್ಟ್ರಿಕ್ಟ್ ವಾಕಿಂಗ್ ಜರ್ನಲಿಸ್ಟ್ ಯೂನಿಯನ್ ಲಿಂಕಕ್ಕಿ ಬಗ್ಗೆ ಸಹಿ ಮಾಪನ್ ಸ್ವರೂಪಗೆ ಪಾಲನ್ ಥರೋಮ್ದ ಶ್ರೀ ಗೋವಿಂದಾಸ್ನ ಹಾಯ್ ಜರ್ನಲಿಸ್ಟ್ಸಿಂಗ್ನ ಮಿಯಾಮ್ದ ಅಸೆಯಂಗ್ಬ ಅಚುಂಬ ಇ ಪಾವ್ಸಿಂಗ್ ಯೋಹನಬ ಮತಂ ಚುಪ್ಪದ ಹೊನಗದಬನಿ. ಇ ಪಾವ್ ಅಮ ಮಿಯಾಮ್ದ ಪೀಬ ಮತಂದ ಅಸೆಯಂಗ್ಬ ಅಚುಂಬ ಅದು ಕುಂಬ್ನ ತಿದೋಲಬ ಮತುಂಗ್ದ ಮರಿಕ್ ಚುಂಬ ಪಾವ್ ಮಿಯಾಮ್ದ ಫಂಗನಗದಬನಿ ಶ್ರೀ ಗೋವಿಂದಾಸ್ನ ಹಾಯಿ. ಥೌರಂದು ಎಂಎಲ್ಎ ಸಿಂಗ್ ಥೊಂಗಾಮ್ ಶಾಂತಿ ಅಮದಿ ಎಸ್ ಪ್ರೇಮ್ಚಂದ್ ಜಿಲ್ಲಾಸಿಗೆ ಡೆಪ್ಯೂಟಿ ಕಮಿಷನರ್ ಎಸ್ಪಿ ಸಿಎಸ್ಒ ಸಿಂಗ್ ಮಕೋಕ್ ಥೊಂಬ ಆಫೀಸರ್ ಸಿಂಗ್ ಸರುಕ್ ಯಾಕಿ. ಥೌರಂಗಿ ಸರುಗಮ ಒಯ್ನ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಪಾಲನ್ಗ ಮರಿ ಲೇನ ಬಿಷ್ಣುಪುರ್ ಡಿಸ್ಟ್ರಿಕ್ಟ್ ಪ್ರೆಸ್ ಕ್ಲಬ್ಗೆ ಅಕೋಬಿದ ಊಚರಾಕ್ಯಾಸು ಥಾಕಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರಲ್ ಸೈನ್ಸಸ್ ಟೋಕಿಯೋ ಜಪಾನ್ದ ಎಸ್ಟ್ರೋಫಿಸಿಸ್ಟ್ ಒರಿಬ ಡಾಕ್ಟರ್ ರೊನಾಲ್ಡೋ ರೈಸ್ರಂಗ ಉನದುನ ವಾರಿ ಸಾಬಗಿ ಥೋರಮ ಮಂಗಸಿ ಇಂಫಾಲ್ ಕಾಲೇಜ್ಗೆ ಸೆಮಿನಾರ್ ಹಾಲ್ದ ಪಾಂಗ್ತೋಕ್ರೆ. ಕೆರಿಯರ್ ಕೌನ್ಸಿಲಿಂಗ್ ಸೆಲ್ ಇಂಫಾಲ್ ಕಾಲೇಜ್ ಇಂಫಾಲ್ ಅಸಿನ್ಬ ಥೋರಮ್ ಅದುದ ಕಾಲೇಜ್ ಅಸಿಗೆ ಪ್ರಿನ್ಸಿಪಲ್ ಡಾಕ್ಟರ್ ಎಂ ಚಂದ್ರ ಅಮದಿ ಐಸಿಟಿಎಗೆ ಪ್ರೆಸಿಡೆಂಟ್ ಡಾಕ್ಟರ್ ಎಲ್ ಇಬುಮೋ ಸಿಂಗ್ ಸಿಂಗ್ಬ ಸರು ಯಾಕಿ. ಪಾವ್ಗಿ ಮರತನ ಬ್ರೇಕ್ ಅಮಮು.
2: ಡೈಮಂಡ್ಸ್ ಪ್ರೊಜೆಕ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೆಥೋಲಜಿ ರಿಮ್ಸ್ ಇಂಫಾಲ್ನ ಬ್ರೆಸ್ಟ್ ಅಮಸುಂಗ್ ಲಂಗ್ ಕ್ಯಾನ್ಸರ್ನ ನಾರಬ ಪೇಷೆಂಟ್ಸ್ಗಿದಮಕ್ತ ಫ್ರೀ ಮೊಲಿಕ್ಯುಲರ್ ಟೆಸ್ಟ್ಗೆ ಕುದೊಂಚಾವ ಪಿಜರಿ. ಹೈರಿಬ ಟೆಸ್ಟ್ ಅದುದಿ ಬ್ರೆಸ್ಟ್ ಕ್ಯಾನ್ಸರ್ಗಿನ ERPR ಹಾರ್ಟ್ ಟು ನೋಯ್ ಅಮಸುಂಗ್ KI-67, ಲಂಗ್ ಕ್ಯಾನ್ಸರ್ಗಿನ EGFR ಮ್ಯೂಟೇಷನ್ ಟೆಸ್ಟ್ ಅಮಸುಂಗ್ ALK ROS1 PDL1 IIC ಟೆಸ್ಟ್. ಟೆಸ್ಟಿಂಗ್ ಅಸಿಗೆ ಮತೆಂಗ್ನ ಕ್ಯಾನ್ಸರ್ ಲಯಂಗ್ಬದ ಅಮಸುಂಗ್ ಟಾರ್ಗೆಟೆಡ್ ಥೆರಪಿದ ಯಾವ್ನ ಮತೆಂಗ್ ಒಯ್ಗನೆ. ಅಕುಪ ಮರೋಲ್ಗಿದಮಗ್ ಡೈಮಂಡ್ಸ್ ಪ್ರೊಜೆಕ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೆಥೋಲಜಿ ರಿಮ್ಸ್ ತನಬಿಯು.
1: ಆಕಾಶವಾಣಿ ಇಂಫಾಲ್ಗೆ ಪಾವು ತಾಬಿರಿ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇದಿನ ಮಿಜೋರಾಂ ಅಮಸುಂಗ್ ಮ್ಯಾನ್ಮಾರ್ಗ ತಾಯ್ನಬ ಚಂಫಾಗಿ ಮಫಂ ಮಾಪನ್